ಕತ್ತಾ ಅದಿ ಎನ್ನದಾ ಗಣನ ಕತ್ರಗಡೇ ತಾ ತಕೆತ್ರಗಡೇ ತಾ ಗದಿ ಎನ್ನದಾ ದೀನಾ ಗಣನ ಕತ್ರಗಡೇ ತಾ ತಕೆತ್ರಗಡೇ ತಾ ಗದಿ ಎನ್ನದಾ ದೀನಾ ಗಣನ ಕತ್ರಗಡೇ ತಾ ತಕೆತ್ರಗಡೇ ತಾ ಗದಿ ಎನ್ನದಾ.